ಭೂತಂಗ್ನ ಸೋಗಂಗ್ನ ಮೋಹಂಗ್ನ ಮಾತಂಗ್ನ ಕರ್ಮಂಗ್ನ ಭರ್ಮಂಗ್ನ ಜನ್ಮಂಗ್ನ ಜಾತಂಗ ದ್ವೇಖಂಗ ಬೇಖಂಗ ಜೋನಿ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ಪರೇಯಂ ಪರಾಪರಂ ಪ್ರಜ್ಞಾ ಪ್ರಕಾಶೀಯ ಛೇದಂಗ ಛಯಾದ ಅದ್ವಯ ಅವಿನಾಶಿ ನ ಜಾತಂಗ್ನ ಪಾತಂಗ್ನ ರೂಪಂಗ್ನ ರಂಗೇ ನಮೋ ಆದ

ಚೋದ ಮತಂಗನ ಗಾಧ ಭಯಾದ ನಾದ ಗತಂಗನ ಖೇದ ಭೇದ ಛೇದನ ರಂಗ ಜೇ ಚಾರ್ ಚತುರ್ದಿಶ ಚಕ್ರ ಫಿರಂಗ ಜಯ ರಾಗ ನ ರಂಗ ನ ರೇಖ ರುಗಂಗ ಜೇ ಶೋಕ ನ ಭೋಗ ನ ಜೋಗ ಜುಗಂಗ ಭೋ ಭಂಜನ ಗಂಜನ ಆದಿ ಶರಂಗ ಜೇ ಬಂದತ ದೇವ ದೇವ ನರಂಗ ಗಣ ಕಿನ್ನರ ಜ ಛ ಭುಜಂಗ ರಚೆ ಮಣ ಮಾಣಕ ಮೋತಿ ಲಾಲ ಸುಚೆ ಅನ ಭಂಜ ಪ್ರಭಾ ಅನ ಗಂಜ ಪ್ರತಂಗ ಜೇ ಪಾರ ನ ಪಾವತ ಪೂರ ಮತಂಗ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ ಭೇದ ಪುರಾಣ ಸಭಾ ಜಯ ಭೇದ ಕತೇವ ಅನಂತ ಕಹ ಜಯ ಭೂತ ಭೂತ ನ ಭೇದ ಲಹ ಜಯ ಭೇದ ಪುರಾಣ ಕತೇವ ಜಪ ಸದ ಸಿಂಧ ಅಧೋ ಮುಖ ತಾಪ ತಪ ಗೈ ಕಲ್ಪನ್ ಲೋ ತವ ತಾಪ ಕರೈ ನಹಿ ನೈಕ ಕೃಪಾ ನಿಧ ಪಾನ ಪರ ಜಯ ಫೋಕಟ ಧರಮ ಸಭಾ ತಜ ಹೈ ಏಕ ಚಿತ್ತ ಕೃಪಾ ನಿಧ ಕೋ ಜಪ ಹೈ ತೇ ಯಾ ಭವ ಸಾಗರ ಕೋ ತರ ಹೈ ಭವ ಭೂಲ ನ ದೇಹ ಪುನರ್ ಧರ ಹೈ ಏಕ ನಾಮ